ಶ್ರೀರಾಮ ದ್ವಾರಿಕಣೋ ಧ್ವಜ ದುರ್ಬಲ್ ದೇಖಿ ರಯೋ ಚಕಿಸೋ ಬಸುದಾ ವಿರಾಮ ಔರ್ ಪೂಛತ್ ದೀನ ದಯಾಲಿ ಕೋ ಧಾಮ ಬತಾವತ್ ಆಪುನೋ ನಾಮ ಸುದಾಮ ಸುದಾಮ ನಾಮ ಪಾಣಿ ಸುನಿ ಛಾಣ ರಾಜ ಕಾಜ ಐಸೆ ಜೀ ಕಿ ಗತಿ ಜಾನೆ ಕೋ ಭಗವಾನ್ ನೆ ಜೈಸೆ ಹಿ ಸುದಾಮಾ ಕಾ ನಾಮ ಸುನಾ ನಂಗೆ ಪೇರೋ ದೌಡ ಲಿಯೆ ಸಿರ್ ಸೆ ಮುಕಟ ಗಿರ್ ಗಯಾ ಪೀತಾಂಬರಿ ದುಪಟ್ಟಾ ಖಿಸಕ್ತಾ ಹುವಾ ಜಾ ರಹಾ ಹೈ ಘಿಸ್ತಾ ಹುವಾ ಜಾ ರಹಾ ಹೈ ಭಗವಾನ್ ಚಲೆ ಜಾ ರಹೇ ಭಕ್ತ ಕೋ ದೇಖ ಕರ್ಕೆ ಭಗವಾನ್ ಜೇಟ ಭರ ಲೇತೆ ಹೈ ದೋನೋ ಬಾಹೋ ಮೇ ಭರ ಲೇತೆ ಹೃದಯ ಸೆ ಲಗಾತೆ ಹೈ ಗೋದಿ ಮೇ ಉಠಾ ಕರ್ಕೆ ಅಪ್ನೆ ಸಿಂಹಾಸನ ಪರ ವಿರಾಜಮಾನ ಕರ್ತೆ ಹೈ ಭಗವಾನ್ ರೋನೆ ಲಗೇ